ಬಂದಲ್ಲ. ಬಿ ಎಮ್ ನನ್ಗರ ಅಲ್ಲಿಗೂರ ಬೇಡ ಬೇಡ. ವಿಲ್ಲಗಾರ ಸ್ಪಿರಿಟ್ ವುಮನ್ ವಂಜೀನ ಪಾಬೂನ ವಂಜೀನ ಮಾಮಳಿ ವಂಜೀನ ಕುಂಡಾಳ.